ಸ್ಟೋರಿನಾಗ ತಗೊಳ್ರೆ ನಾ ಡೇವಿಡ್ ದ ಜೋನಾಥನ್ ತಗೊಳ್ರೆ ನಾ ಡೇವಿಡ್ ನಾ ಜೋನಾಥನ್ ಕುನಕ್ರಾಜ ಸಾಲ್ ಪರಿಯಂಗ್ ಜೋನಾಥನ್ ಮಛ ಪರಿಯಂಗ ಕುಣಾಲ್ ಮಾತ್ ತಬ್ ಹೋಲ್ ರೆ ಡೇವಿಡ್ ಹಂಗೆ ಲೋ ನಂಗಾ ದ ಡೇವಿಡ್ ಸಾರೆ ತ ಓ ನ ಕಹೇಮ್ ಓ ನಾ ಲಹ ಓ ಹಯಗೆ ನೋಡ್ರಿ ಅಂಗಾನ ಇನುಕ್ ತಂಕಾನ್ ಹಿಂಗೆನ್ ಡೇವಿಡ್ ಹಿಂಗ್ ಅಕ್ರೇ ತಕ್ ಅಕ್ರಾಜ ಸಾಲ್ ಅಗ್ಯಂಗ್ ಜೋನಾಥನ್ ನ ಹೋ ಫೇಲ ಡೇವಿಡ್ ಮಚ್ ಉಮು ಪರಿ ಅಂಗ್ ಜೋನಾಥನ್ ನ ಲಕ್ ಲಕ್ ಹೋಲ್ ರೆ ಮ ಛಾಲಿನ್ ಅಕ್ಯಂಗ್ ರೆ ಅಂಗಾ ನ ಸೋ ದ ಅಕ್ರಾಜ ಯಂಗ್ ರೆ ನ ಫೇಲ್ ಅಖೋಲ್ ಓ ಹಿಂಗ್ ಹಂಗ ಚಕ್ರಿ ತಕ್ಚಾ ತ ಹೋಲ್ ರೆ ನ ಕಿಲೇಗೋ ರೆ ನ ಇನ್ಹ ತರೆ ಮಿನ್ ನ ಅಠು ನ ರಾಂಗೆನ್ ಹ ಹಕಪ್ ಗಮ್ ಹನಾಂಗೆನ್ ಲೋನ್ ರೆ ಚಾ ತ ಹೋಲ್ ರೆ ತ ಹ ಗಮ್ ಹಕಪ್ ಹಿ ಇಂಗಿ ಸ್ಟೋರಿ ನ ತನೆ ತಕ್ ತ ಹೋಲ್ ರೆ ಯಹಿ ಐತ ಕೋಯನ್ ಹನಾಂಗೆನ್ ಲೋನ್ ತ ಹ ಐತ ಹೋಲ್ ರೆ ಗಚ್ ಉಹ್ ಐ ರಾಂಗೆನ್ ಹ ಇನುಪ್ ಕಾನಿ ಹಿಂಗೆನ್ ರೆ ಹೋಲ್ ರೆನ್ ರೆ ಪರಿ ಐಮಕ್ ರೆನ್ ಹ ಹೆ ಎಲ್ಲುಪ್ ಕಾನಿ ಹಿಂಗೆನ್ ಅಂಗು ಅನಿ ಲೈನ್ ಹಿ ಯಹಿ ತ ಕೋಯನ್ ಹನಾಂಗೆನ್ ಲೋನ್ ತ ಹ ಐತ ಹೋಲ್ ರೆ ಕೂಚಿಯ ನೇ ಮತ್ ಗಮ್ ತೆಹತ್ ಲೀ ಬರೆ ಇಮ್ರಾನೆಹ್ ಲೀ ಬರೆ ಸ್ಯಾಮಿಯಲ್ ಹ್ಯಾವ್ರೆಸಿನ್ ಮಿರುಲ ನೆರನಾಯ್ ಮಿರುತ್.